0: ಕಟದ ಮಠ ತನಿಯ ದನೆನುವಾ
1: ಸುದಿಲೆಪ್ಪು ಅನ್ವಿದುಲಿಯ
2: ಪ್ರಜ್ಞಾವೇ ದೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
3: ಎಫ್ಎಂ 90.1 ಗಾಲು ದಿಸ್ತ್ರಿಕ್ಕೇಟ ಸಹ ಅಂತರ್ಜಾಲೈನ್ ಸುದಿಲ ರೇಡಿಯೋ .lk ಅರಹಾ ಮುಳ್ಳುಲೋವಟಮ
2: ಸುದಿಲ ಕುವನ್
4: ಮಹಾಸಮಯ ಸೂತ್ರ ದಿಸ್ನಾವ ಸಹ ಪತ್ತಿನಿ ದೇವ ಪೂಜಾ ಪಿಂಕಮ ಸೇಮ ಮಸಕಮ ಅವಸಾನ ಸೆನಸುರಾದಾ ಗಾಲ್ಲ ಉನವಟುನ ಹೀನಟಿಗಳ ಐತಿಹಾಸಿಕ ಮಾಲಿಗಾ ಕಂದ ಶ್ರೀ ಸುದರ್ಶನಾರಾಮ ಮೂಲ ಮಹಾವಿಹಾರ ಸ್ಥಾನೇದಿ ಆಶೀರ್ವಾದಾತ್ಮಕ ಬೋಧಿ ಪೂಜಾ ಪಿಂಕಮೆಂ ಪಸುವ ದಿವ್ಯಾಂ ಶ್ರವಣೀಯ ಕಿರೀಮಠ ವಡಾತ್ ಪ್ರಿಯಕರಣ ಮಹಾಸಮಯ ಸೂತ್ರ ದೇಶನಾವ ಸಹ ಪತ್ನಿ ದೇವ ಪೂಜಾ ಪಿಂಕಮ ಪ್ಯಾತ್ವೇ ಎದಿನಟ ಒಬಟ ಸಂವೇದಿ ದಿವಂಗನಕ್ಕು ಪತ್ನಿ ದೇವ ಮ್ಯಾನಿಯನ್ ವಹನ್ಸೆಯ ಉದಿಸಾ ಬಾರಹಾರ ಪುದ ಪೂಜಾ ಜಾತಿಕಾ ಆದಿಯ ಸಿದುಕರಗತ ಹೆಕಿಯ ಪಿಂಕಮ ಅವಸಾನೇ ಸೆಮಟ ಮುಳುತೆನ್ ಪೂಜಾವ ಅನುಭವ ಕಿರೀಮ ಸಂದಹ ಲಬಾದೆ ಒಬತ್ ಸೇಮ ಮಸಕಮ ಅವಸಾನ್ ಸೆನ್ಸುರಾದ ಗಾಲ್ಲ ಉನವಟುನ ಹೀನಟಿಗಲ ಐತಿಹಾಸಿಕ ಮಾಲಿಗಾ ಕಂದ ಶ್ರೀ ಸುದರ್ಶನಾರಾಮ ಮೂಲ ಮಹಾವಿಹಾರ ಸ್ಥಾನೇದಿ ಸೆಂದೆಯ ಕಾಲೇದಿ ಪ್ಯಾತ್ತೆನ ಆಶೀರ್ವಾದಾತ್ಮಕ ಬೋಧಿ ಪೂಜಾ ಪಿಂಕಮಟ ಮಹಾಸಮಯ ಸೂತ್ರ ದರ್ಶನಾವ ಶ್ರವಣೇ ಕಿರೀಮಠ ಸಹ ಪತ್ತಿನಿ ದೇವ ಪೂಜಾ ಪಿಂಕಮಟ ಪೆಮಿನ ಸಹಭಾಗಿ ಬಿ ಸೆತ್ತ ಶಾಂತಿಯ ಉದಾಹ